ದೈದಾ ಕೆಟ ತಕ ತೆತೆ ಹಿತತೂ ತಾತ ಕೆಟ ತಕ ತೆತೆ ಹಿತತೂ ತೈಯತ್ತು ತೆತೆ ಹಿತತೂ ತತೆ ಹಿತತೆ ಹಿತಾಂ ಕತೆ ಹಿತ ತದೆ ಗಣತ ಧಿಂ ಧಣ್ಣತ್ತ ಧಿಮ್ಮಿತೈ ಧಣ್ಣತ್ತ ಝಣ್ಣುತಾಂ ಝಣ್ಣುತ್ತ ಧಿಮ್ಮಿತಾಂ ಧಿಮ್ಮಿತ ಕಿಟ್ಟ ತಾಂ ಧಣತ ಧಿಮಿತಾಂ ಧಣತ ಝಣುತೈ ಝಣುತ ಧಿಮಿತೈ ಧಿಮಿತ ಕಿಟ ತಾಂ ಝಣುತ ಧಿಮಿತ ತೈ ಝಣುತ ಧಿಮಿತ ತಧಿಂ ಧಣತ ಝಣುತ